ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕ್ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೆ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0852, ಮರುಕ ನಂಬರ್ 2324-0856. ಜನರಂಜನೆ ಶ್ರೋತಲ ಮನೋರಂಜನೆ ಪ್ರತಿರೋಜು ಉದಯಂ 7:30 ಮೀ ವಿವಿಧ ಭಾರತಿ 102.8

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 p.m. ಎವ್ರಿ ಡೇ ಆನ್ FM Rainbow 101.9.
0: ಇಟ್ಸ್ ನಾಟ್ ಜಸ್ಟ್

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಕರ್ನಾಟಕ ವರದಾ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.
1: FM Rainbow 101.9.

ವೆಲ್ ನಮಸ್ಕಾರ್, ಗುಡ್ ಮಾರ್ನಿಂಗ್. ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್, ಓನ್ಲಿ ಆನ್ ಆಲ್ ಇಂಡಿಯಾ ರೇಡಿಯೋ ರೇನ್ಬೋ ಎಫ್ ಎಂ 101.9. ರೇನ್ಬೋ ಕೆ ಸಾಥ್ ಹೈ ಲೈಫ್ ರಂಗೀನ್, ಅಂಡ್ ಮೈ ಹೂ ಆಪ್ಕೆ ಸಾಥ್ ಆಪ್ಕಿ ಪ್ರೀತ್. ಯೇ ಹೇ ನಮಸ್ತೆ ಹಲೋ ಆದಾಬ್ ಕಾ ದೂಸರಾ ಸೆಗ್ಮೆಂಟ್. ಆ್ಯಂಡ್ ಜೆಸೆ ಜೆಸೆ ಟೈಮ್ ಬರ್ತೇ ಜಾ ರಹಾ ಹೈ, ಮುಜ್ಮೇ ಥೋಡಿ ಎನರ್ಜಿ ಔರ್ ಬಢತಿ ಜಾ ರಹಿ ಹೈ, ಬಿಕಾಸ್ ಯೆಸ್, ಮಾರ್ನಿಂಗ್ ಆರ್ಸ್ ಆರ್ ಆ್ಯಕ್ಚುಲಿ ನಾಟ್ ಫಾರ್ ಮೀ. ಐ ರಿಯಲಿ ರಿಯಲಿ ಕೆ ನಾಟ್ ವೇಕ್ ಅಪ್ ಇನ್ ದ ಮಾರ್ನಿಂಗ್, ಆ್ಯಂಡ್ ಐ ಥಿಂಕ್ ಸ್ಲೋಲಿ ನಾವ್ ಐ ಆಮ್ ವೇಕಿಂಗ್ ಅಪ್. ಬಟ್ ಯೆಸ್, ಜಬ್ ತಕ್ ಕೆ ಆಪ್ ಲೋಗೋ ಸೆ ಬಾತ್ ಕರ್ನೆ ಕಾ ಟೈಮ್ ಆಯೇಗಾ ತಬ್ ತಕ್ ಕೆ ಮೈ ಪೂರಿ ಜಾಗ ಚುಕಿ ಹೂಂಗಿ. ಅಭಿ ಭೀ ಖೈರ್ ನೀಂದ ಮೇ ಶೋ ನಹೀ ಕರ್ ರಹಿ ಹೂಂ, ಬಟ್ ಯೆಸ್ ಐ ವುಡ್ ಸ್ಟಿಲ್ ಲವ್ ಕಿ ಅಗರ್ ಯು ನೋ ಯಹಾಂ ಪೆ ಇತನಾ ಠಂಡಾ ಠಂಡಾ ಲಗ್ತಾ ಹೈ, ಲೈಕ್ ಆಫ್ ಕೋರ್ಸ್ ಬಿಕಾಸ್ ಆಫ್ ದಿ ಎ ಸಿ ಆ್ಯಂಡ್ ಆಲ್, ದಿ ವೈಬ್ ಇಸ್ ಸೋ ಗುಡ್. ಅಗರ್ ಯಹಾಂ ಪೆ ಏಕ್ ಪಿಲೋ ಔರ್ ಏಕ್ ಬ್ಲ್ಯಾಂಕೆಟ್ ಹೋತಾ ತೋ ಟ್ರಸ್ಟ್ ಮೀ, ಇತನಾ ಶಾಂತ ಮಾಹೌಲ್ ಹೈ, ಇಟ್ಸ್ ಜಸ್ಟ್ ಚಾರ್ ದಿವಾರಿ ಆ್ಯಂಡ್ ಮೀ, ಕಿ ಮೈ ಮಸ್ತ್ ಯಹಾಂ ಪರ್ ಸೋ ರಹಿ ಹೋತಿ, ಲೈಕ್ ಯು ನೋ ಜಸ್ಟ್ ಏಕ್ ಬ್ಲ್ಯಾಂಕೆಟ್ ಕಿ ಜರೂರತ್ ಹೈ. ಸೊ ಐ ಗೆಟ್ ಟೂ ಕಂಫರ್ಟೇಬಲ್ ಹಿಯರ್, ದಿಸ್ ಇಸ್ my happy zone wherein anybody can actually come and sleep. No, it's not an invitation, but yes, itna pyara mahol hai room ka, thanda thanda cozy sa, that anybody would love to sleep here. Well, we were talking about a lot many things today, and sleeping is definitely not one among them. But before we start, I have a beautiful message. Message bhejte hain Baswant ji Shantinagar Masab Tank se. ಕೇತೆ ಹೇ ಕೋಯಲ್ ಜಿ, ಪ್ರೀತ್ ಜಿ ನಮಸ್ತೆ ಸರ್, ಬಡೆ ದಿನಕ್ಕೆ ಬಾತ್ ಕೋಯಲ್ ವಾಲಿ ಬಾತ್ ಸುನಿಯೇ, ಬಡಾ ಅಚ್ಚಾ ಲಗ್ ರಹಾ ಹೈ ಪಡ್ಕೆ. ಕೇತೆ ಹೇ ರೇನ್ಬೋ ಕೆ ಲಿಸ್ನರ್ಸ್ ಕೋ ನಮಸ್ತೆ ಜಿ, ಆಪ್ಕೋ ಭಿ ನಮಸ್ಕಾರ್, ಆ್ಯಂಡ್ ಬ್ಯೂಟಿಫುಲ್ ಮಾರ್ನಿಂಗ್ ವಿತ್ ಆಸಮ್ ವಾಯ್ಸ್ ಮೇಕಿಂಗ್ ಹೈದರಾಬಾದ್ ಈಸ್ ಹ್ಯಾಪಿ ಆಫ್ಟರ್ ವೆರಿ ಲಾಂಗ್ ಟೈಮ್. ವಿ ಆರ್ ಲಿಸ್ನಿಂಗ್ ಕೋಯಲ್ ಕಿ ಆವಾಜ್, ಆಪ್ ಆತೆ ರಹೋ ನಾ ಔರ್ ಪ್ಲೇ ಬ್ಯೂಟಿಫುಲ್ ಸಾಂಗ್ಸ್. ಕ್ಯಾ ಬಾತ್ ಹೈ ಭಾಯಿ, ಆಪ್ನೆ ತೋ ರೈಮ್ ಕರ್ತೆ ಕರ್ತೆ ಬಡಿ ಹಿ ಪ್ಯಾರಿ ಲೈನ್ ಲಿಖ್ ದೇ, ಇಟ್ಸ್ ಆ್ಯಕ್ಚುಲಿ ರೈಮಿಂಗ್. ಆಗೇ ಕೇತೆ ಹೇ, ಸಚ್ಚೆ ಔರ್ ಶುಭಚಿಂತಕ ಲೋಗ್ ಹಮಾರೆ ಜೀವನ ಮೇ ಸಿತಾರೋ ಕಿ ತರಹ ಹೋತೆ ಹೈ. ಸಚ್ಚೆ ಔರ್ ಶುಭಚಿಂತಕ ಲೋಗ್ ಹಮಾರೆ ಜೀವನ ಮೇ ಸಿತಾರೋ ಕಿ ತರಹ ಹೋತೆ ಹೈ, ಜೊ ಚಮಕ್ತೆ ತೋ ಸದೈವ ರಹತೆ ಹೈ, ಲೇಕಿನ್ ದಿಖಾಯಿ ತಭಿ ದೇತೆ ಹೈ ಜಬ್ ಚಾರೋ ಔರ್ ಅಂಧೇರಾ ಛಾ ಜಾತಾ ಹೈ. ಬಿಲ್ಕುಲ್ ಸಹಿ. ಆ್ಯಕ್ಚುಲಿ ಆಪ್ ದೇಖಿಯೇಗಾ, ಜೊ ಡೈಮಂಡ್ ಹೈ ನಾ, ವೋ ಹರ್ ಬಾರ್ ಚಮಕ್ತಾ ಹೈ, ಲೇಕಿನ್ ಉಸ್ಕಿ ಚಮಕ್ ಔರ್ ಭಿ ಜ್ಯಾದಾ ಅಚ್ಛಿ ಹೋತಿ ಹೈ ಜಬ್ ಉಸೆ ಅಂಧೇರಾ ಕರ್ ದಿಯಾ ಜಾಯೆ, ರೈಟ್? ಯಾ ಕೈ ಬಾರ್ ಲೈಟ್ ಭಿ ರಿಫ್ಲೆಕ್ಟ್ ಕರ್ನೆ ಪರ್ ಲೈಟ್ ಭಿ ಪಡ್ತಿ ಹೈ ತೋ ರಿಫ್ಲೆಕ್ಟ್ ಕರ್ತಾ ಹೈ, ಲೇಕಿನ್ ಕಹನೆ ಕಾ ತಾತ್ಪರ್ಯ ಯಹಿ ಹೈ ಕಿ ಭಾಯಿ ಜಿತನೆ ಭಿ ಆಪ್ಕೆ ಕರೀಬಿ ಲೋಗ್ ಹೈ, ಜೊ ಆಪ್ಕೆ ಆ್ಯಕ್ಚುಲಿ ಶುಭಚಿಂತಕ ಹೈ, ಯುವರ್ ವೆಲ್ ವಿಶರ್ಸ್ ಜೊ ಆಪ್ಕೆ ಲಿ ಹಮೇಶಾ ಅಚ್ಛಾ ಸೋಚತೆ ಹೈ,

0: ತೆಹದೂದ್ ಮಲಾಯ್.
1: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
0: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
1: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
0: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
1: ಇಟ್ಸ್ ನಾಟ್ ಜಸ್ಟ್ ಫುಡ್,
0: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
1: ಜಶ್ನೆ ಹೈದರಾಬಾದ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.
1: वेल, समय हो चुका है कि अब आप सभी से विदा ली जाए, क्योंकि हमारे जो नेक्स्ट आरजे हैं वो बिल्कुल रेडी हैं अपने शो

ಕರ್ನಾಟಕ ವರದಾ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿನ್ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

0: ಎಫ್ಎಂ ರೇನ್ಬೋ 101.9.
1: ನುವ್ವು ಕೂಡ ರೇನ್ಬೋ ವಿಂಟಾವ್. ಆ ಪಕ್ಕನಂದೇ ಅಚ್ಚಂಟಿದೆ, ಅದು ಕೂಡ ರೇನ್ಬೋ ವಿಂಟುಂದಿ. ಆ ಮುಸಲ್ದುದ್ದೆ ಇಕ್ಕಿಲಿಸ್ತೋಂದಿ, ಅದು ಕೂಡ ರೇನ್ಬೋ ವಿಂಟುಂದಿ. ಅಂದರೂ ವಿಂಟರ್ ರೇನ್ಬೋ, ಕನಿ ನಾಕ್ ನಚ್ಚಲೇದು. ನನ್ನ ವದಲೇಸಿ ನುವ್ವು ಒಕ್ಕಡಿದು ರೇನ್ಬೋ ವಿಂಟಾವ್, ನಾಕ್ ನಚ್ಚಲೇದು.
2: Twin Cities Rainbow FM 101.9.

0: ಬಡಕೆ ಬುದ್ಧಿ ಇರ್ವಿ ಟಕ್ಕರ್ ಕ್ಯಾ ಮೈ ಕರೂ ಗೋರಿ ಮುಜೆ ತುಜಸೆ ಹೈ ಪ್ಯಾರ ಜೋ ನಾ ತುಜೆ ದೇಖೂ ನಾ ಆಯೇ ಕರಾರ್ ಹಟೋ ಜಾವೋ ನಾ ಬನಾವೋ ಹಟೋ ಜಾವೋ ಹೈ ಹೈ ನಾ ಬನಾವೋ ಹೈ ಹೈ ಹೈ ನಟಕಟ ರಂಗೀಲೆ ಸಾವರಿಯಾ ಆಕೆ ಸೀಧಿ ಲಗಿ ದಿಲ್ ಪೇ ಜೈಸೆ ಕಟರಿಯಾ ಓ ಸಂವರಿಯಾ ಹೈ ಹೈ
1: ಲೇ ಗಯಿ ಮೇರಾ ದಿಲ್ ತೇರಿ ತಿರ್ಚಿ ನಜರಿಯಾ ಓ ಗುಜರಿ

ಥೈ ಥೈ ಥೈ ಥೈ ಝಾಕ್ ದಿನಕ್ ದಿನ ಥಾಕ್ ತಿನ್ನಕ್ ತಿನ್ ಥಾಕ್ ದಿನಕ್ ದಿನ ಥಾಕ್ ತಿನ್ನಕ್ ತಿನ್ ಥಾ ಆಂಖ ಮಿಲ್ ಜೈ ಹೈ ಸಜನಿಯಾ ಸೆ ತೋ ನಾಚನ್ ಲಗಿ ಹೇ.